0: ಪ್ರಸಾದ
1: ಮನ್ ಪ್ರಣಾಮ ಗುಣಗಾನ್ ಮುದಾಮ್
0: ಅನ್ಗನ್
1: ಪ್ರಣಾಮ ಮುನ್ ಮನ್
0: ಸಲಾಮ್
1: ಅನ್ ಪವನ ಆಸ್ ಮುನ್ ಮನ್ ಪ್ರಕಾಶ
0: ಗುಣಗನ್ ಪ್ರಣಾಮ ಜಲ್ ಮುದಾಮ್
1: ಅಂಚಿಜ ಅಂಗ ಆಸನ ಪಾಂಗ
0: ಉಪಮಾ ಪಾರ್ಗತ್ ಮಿತೋದ